ಚಿತ್ತಮಂತ ಬನಾರೋತಿ ಭಾಷಾ ಸಮಗ್ರಮ ಸಕೃತ್ಕ ರಚಾಂಗಮ್ಯಂ ಶೇಷಾದಿ ಶೇಖರದಿ ಭೂತಮಸು ಪ್ರಭಾತಂ ಭೃಂಗಾವಳೀಕಮಕರಂದರಸಾನುವಿಧಿತ ಜಂಕಾರಗೀತ ನಿನದೈ ಸಹ ಸೇವನಾಯ ನಿರ್ಯಾಚ್ಯುಪಾಂತ

ಶ್ರೀದೇವತಾಗೃಹಭುಜಾಂತರದಿವ್ಯಮೂರ್ತೆ ಶ್ರೀವೆಂಕಟಾಚಲಪತೇ ತವ ಸುಪ್ರಭಾತಂ ಶ್ರೀ ಸ್ವಾಮಿ ಪುಷ್ಕರ ನಿಕಾಪ್ಲವ ನಿರ್ಮಲಾಂಗ ಶ್ರೇಯೋಧಿನೋ ಹರ ಗಿರಿ

ಶ್ರೀವೆಂಕಟಾಚಲಪತೇ ಸರ್ವಸುಪ್ರಭಾತಂ ಧಾತೀಶುತೇ ವಿಹಗರಾಜ ಮೃಗಾಧಿರಾಜ ಗಜರಾಜ ಭಯಾಧಿರಾಜ ಸ್ವರ್ಪಾಧಿಕಾರ ಮಹಿಮಾಧಿಕ ಮಹಯಂತೆ ಶ್ರೀವೆಂಕಟಾಚಲಪತೇ ಸರ್ವಸುಪ್ರಭಾತಂ.

ಕಲದೇವರ ಬಶಗೋಪ ಬಧು ಶತಕೋಟಿ ಉದಾಸ್ಮರ ಕೋಟಿ ಸಮಾತ್ ರಜಿವಲ್ಲದಿಕಾ ಮತಾ ಸುಖದ ಬಸುದೇ

ಆರುಣ್ಯ ಸಂಕ್ರಮಣ ಕಿಲ ಕಾಂಗ್ರಾದೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ.

ವೆಂಕಟೇಶ ಶರಣೌ ಶರಣಂ ಪ್ರಪದ್ಯೆ ವಿಷ್ಣೋ ಪದೇ ಪರಮ ಇತಿ ಚುದಿತ ಪ್ರಶಂಸೌ ಯೋ ಮದ್ಭವ ಬುದ್ಧೈಃ ಭೋಗ್ಯತಯಾ ಪ್ಯುಪಾತೌ ಭೂಯಸ್ತದೇತಿ ತವ ಪಾಣಿ ತಲಂ ಪ್ರತಿಷ್ಠೌ ಶ್ರೀಲೇಂಕಟೇಶ ಶರಣೌ ಶರಣಂ ಪ್ರಪದ್ಯೆ ಪಾಠಾಯ ತತ್ಸದೃಶಾಧಿನಾ ತ್ವಯೈವ ಯೌವನ ಸ್ಥಿತೌ ಶ್ವಚರಣೌ ಶರಣಂ ರಜೇತಿ ಭೂಯೋಪಿ ಮಕ್ಕಳಿಗತೌ ಕರದ ಸ್ಥಿತೌತೆ ಶ್ರೀಲೇಂಕಟೇಶ ಶರಣೌ ಶರಣಂ ಪ್ರಪದ್ಯೆ ಮನ್ಮೂರ್ಧಿಕಾಯ ಫಣೇ ವಿಕಟಾಟ ದೀಶು ಶ್ರೀಲೇಂಕಟಾದೃಶಿ ಖರೇಶಿ ರಟಿ ಶ್ರುತೀನಾಂ ಚಿತ್ಯಜನನ ಸಾಮ ಮಹಾಹುತೌತೆ ಶ್
ಶಿಖರಾಭರಣಾಯ ಮಾನವು ಆನಂದಿತಾಖಿಲ ಮನೋನಯನೌ ತರಯಿತೋ ಶ್ರೀ ವೆಂಕಟೇಶ ಶರಣೌ ಶರಣಂ ಪ್ರಪದ್ಯೇ. ಪ್ರಾಯ ಸಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸನಾತಿಪ ಕಿಶೋರಮೃತಾಯ ಮಾನವು ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಶರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾಕೃದೃಗಂಚಲೇನ ಸೌಮ್ಯೋಪಯಂತ್ರಮುನಿನಾಮದರ್ಶಿತೌ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾಕೃದೃಗಂಚಲೇನ ಸೌಮ್ಯೋಪಯಂತ್ರಮುನಿನಾಮ.

ಕೌಳಿ ಸನಾಥ ತ್ರಿಕೇಶ ಹನುಮತ್ ಪುತ್ರಿಕೇ ಶೇಖರೀಭೂತ ಸೀತಾಂಶುರೇಖ ಮಯೂಖಾವಳಿ ನಭಸು ಶ್ರೀಗ್ಧ ಲೀಲಾಲಕ ಶ್ರೇಣಿ ಶೃಂಗಾರಿತೆ ಲೋಕ ಸಂ